0: ಲಖನೆ ಪ್ರವೃತ್ತಿ ಸಮಗೆ ಬಮಸು ಲಕ್ಷಣ ಉದ್ದೇಶ ಕಾಯ್ದಿರಿ ವೀರ ಪ್ರವೃತ್ತಿ ಸಂಸ್ಕರಣೆಯ ಮನೋಜ್ ಕಡು ವಿತಾರಣ
1: ಟೈಮ್ ಪೇಯ ಪುವತ್ ಸಮ ಅನುಗ್ರಹಯ
2: ಎನ್ ಎಲ್ ಪಿ ಹದ ಹನ ಲಂಕಾವೇ ವೆಡಿಮ ತ್ಯಾಗಿ ದಿನ ತ್ಯಾಗಿ ಅವಸ್ಥಾ ವೆಡಿ ಮಲುತರಯ ಎನ್ ಎಲ್ ಪಿ ಹದ ಹನ ಒಬತ್ ಅದಮ ಎನ್ ಎಲ್ ಪಿ ಹದ ಹದ ಬಲಾಗನ್
3: ಮುಹುದೆನ್ವ ಕುಮನಿನ್ವ ಗುಡುಗೇನ್ ಎಪಾ ಕೋಮಗಿನಾವತ್ ಅಲ್ಲನವ ವಿಕುನನ ನೊಳ್ಳುನ ಸಮಟ ದಂದೀಮಾಯಿ
1: ಬಸ್ನಾಯಿರ
0: ಸಹ ಸಬರಗಬು ಫಲಾತ್ ವೆಲಾದ್ ಮಹಾನೂರ್ ನೋರೇಲಿ ಗಾಲ್ ಸಹ ಮಾತ್ರ ದಿಸ್ಟ್ರಿಕ್ ವೆಲಾದ್ ಅದವಸ್ಯತಿವನ ಬವ ಕಾಲುಗುನ ವೇತ ದೆಪಾರ್ತುಮೇದು ಪವಸನವ ಅಂಪಾರ ಮೊನ್ರಾಗಲಮೆನ್ಮ ಮಡಕಲ್ಪು ದಿಸ್ಟ್ರಿಕ್ ವಲದ ಪಸರು ದೆಕೆನ್ ಪಸು ವೆಸೆಯತಿ ವೆಹಕಿ ಬವಾಯಿ ದೆಪಾರ್ತಮೆ ತೂಸದ ಹಂಕಲೆ ಕನ್ಕಸನ್ ತುರೆ ಸಿಟ್ಟು ಮಂಡಾರ್ ಮಹರಹ ಹಲಾವತ್ ದಕ್ವಾ ಸಹ ಮಾತ್ರ ಸಿಟ್ಟು ಹಂಬಂತುಟ ಹರಹ ಪುತುವಿಲ್ ದಕ್ವಾವನ ಮೂದು ಪ್ರದೇಶ ತವದ್ರುಟತ್ ರಲವಿ ವೆಹಕಿಯಾವ ಪವತಿನವ ಎ ಅನುವ ಧೀವ್ರ ಸಹ ನಾವಿಕ ಪ್ರಜಾವಟ ಎಂ ಮೂದು ಪ್ರದೇಶ ವಲದೆ ಸೆಲ್ಕಿ ಮತ್ವರಳಿ ಸಾಯಿ ಕಾಲ್ಗುಣ ವಿದ್ಯಾ ದೆಪಾರ್ತಮೆ ತೂತನುಂ ದೆನ್ನೆ ಅಮೆರಿಕ ಜನಾಧಿಪತಿವರಾಗಿ ನವ ತೀರುಮದು ಪೆರವೀಮ ವರದಿ ಗಣನೆ ಕಿರಿಮಗ್ಬವ ಕೆನಡಾ ಗ್ರಾಮಾತಿವರ ಪವಸನವ ಅಮೆರಿಕ ಜನಾಧಿಪತಿವರ ಕೆನಡಾವಟ ಸೀಟು ಪನಹಕ್ ನವ ತೀರುಮದ ಪೆರವೋಯೇ ಅಮೆರಿಕಾವ ಕೆನಡಾವಾತರ ವಿಳಿದ ಸಕಚಿದ ವೆಟೀಮೇ ನನತುರುವಾಯ್ ಮೆಮ ತೀರುಮದು ಪೆರವೀಮ ಸಂಬಂಧೆ ರಧಾಸ್ತಕುಮೇನ್ ಕೆನಡಾ ಗ್ರಾಮಾತ್ಯ ಮಾಕ್ಕಾಣಿಸದಹಕ್ಕಲೆ ಕೆನಡಾವಟ ಹಾನಿ ಕಿರಿಮಿಟಮೆನ್ ಅಮೆರಿಕಾವ ಸಹ ಕೆನಡಾವ ಬಿದಾವೆಂಗ್ ಕಿರಿಮಿಟಗ ತೀರಣಿಯಾಕ್ಲಿಸ್ ಏಹಾದುನ್ವನು ಬವಾಯ್ ಎಮೆನ್ಮ ನವ ತೀರುಮದು ಪೆರವೀಮ ವರದಿ ತಕ್ಸೇರುವಗ್ಬವದು ಕೆನಡಾ ಗ್ರಾಮಾತಿವರ ಪವಸನವ ಸಕಚ್ಚು ಅತರತುರದಿ ಅಮೆರಿಕಾವ ಪ್ರಮಾಣಿಕ್ವ ಇಲ್ಲೀಂ ಸುದುಕುಲಬವಾದ್ ಎವೆನುವೆನ್ ಓಡ್ ಲಬಾದೀಮಿಟ ಎದಿರ್ಪತ್ವೋಯೇ ಇತ ಸುಲು ಪ್ರಮಾಣಿಯಾಗ್ಬವಾದ್ ಕೆನಡಾ ಗ್ರಾಮಾತಿವರ ಪ್ರಕಾಶಕರದಿ ಬವಾಯ್ ವಿದೇಶ ಪಾತ್ಯ ವಾರ್ತಾಕಲೆ ಮೇರಗ ಲಖಂಡೆ ಪ್ರವೃತ್ತಿ ಪ್ರಕಾಶೆ ಪೆರವಿರುದಾಯಿಟ
4: ಸ್ವಾಧೀನ ಪುವತ್ ಎಸನಿನ್ ಒಬೇ ಜಂಗಮ ದುರಕಥನೆಟ ಗೆನ್ವಾಗನೀಮಟ ITN ನ್ಯೂಸ್ ಅಲರ್ಟ್ಸ್ ಸಿಂಹಲ ಸೇವಾವ ಸಕ್ರಿಯ ಕರಗಾನ್
5: ಬಬಿಟೆಲ್ಲಾಮ್ ಆರಿಜೆ ಹಿಸ್ತರಕ್ ITN ಎಸ್ಲೆಸ್ ಟೈಪ್ ಕರ 2299 SMS ಕರನ್ನ

ಜಾತಿ ಯಶೋರಾವಿಯ ಆಚಾರ್ಯ ನಂದಾ ಮಾಲಿನಿಯನಿ ಒಬ್ಬಟ ನಿವನಿನ್ ನಿವೆನ್ನಟ ಸುಭಗಮನ್ ನಿವನಿನ್ ನಿವೆನ್ನಟ ಸುಭಗಮನ್.

ಜಾತಿ ಯಶೋರಾವಿಯ ಆಚಾರ್ಯ ನಂದಾ ಮಾಲಿನಿಯನೇ ಒಬ್ಬ ನಿವನಿ ನಿವೆನ್ನಟ ಶುಭಕವನ್.

0: ದೋರೆ ಗಂಗೆ ತಲು ನಹೀನ ಹದೆ ಮೇವಿ ಪೆನಿಲ್ಲ
1: ಸಮ ಅನುಗ್ರಹಯ
2: ವಾರ್ತಾಪಿಕ ವಾರ್ತಾ ಕಬಣ ಕೋಟಿ ಅಟೇ ಎನ್ಎಲ್ ವಿ ದನಡ ನಿಧಾನೆಯ ಲುತುರೈಯೇ ಪ್ರತಿ ಸಂವರ್ಧನೆಯ ದನಂತ ಶಕ್ತಿಯಕ್ ವೆಮಿನ್ ಒಬ್ಬ ದಿನವ ರಟ ದಿನವ ದನ ನಿಧಾನೆಯ ಬಿಳದಿ ದಿನ ಒಬ್ಬ ಕೋಟಿಪತಿಯ ಕುವನ್.

ಜಾತಿ ಯಶೋರಾವಿಯ ಆಚಾರ್ಯ ನಂದಾ ಮಾಲಿನಿಯನೇ ಒಬ್ಬಟ ನಿವನಿ ನಿವೆನ್ನಟ ಸುಭಗವನ್ ನಿವನಿ ನಿವೆನ್ನಟ.

ಜಾತಿ ಯಶೋರಾವಿಯ ಆಚಾರ್ಯ ನಂದಾ ಮಾಲಿನಿಯನಿ ಒಬ್ಬ ನಿವನಿ ನಿವೆನ್ನಟ ಶುಭಕಾಮನಾ.

0: ಲಖನೆ ಪ್ರವೃತ್ತಿ ಸಮಗೇನ್ ಬಮ ಸುಲಕ್ಷ ನಿರ್ದೇಶಕ ತಿರುವೀರ ಪ್ರವೃತ್ತಿ ಸಂಸ್ಕರಣೆ ಮನೋಜ್ ಕೊಡು ವಿತಾರಣ
1: ಲಯನ್ ಪೆಯ ಪುವಪ್ ಸಮ ಅನುಗ್ರಹಯ
2: ಎನ್ ಎಲ್ ಪಿ ಹದ ಹನ ಲಂಕಾವೇ ವೆಡಿಮ ತ್ಯಾಗಿ ದಿನ ತ್ಯಾಗಿ ಅವಸ್ಥಾ ವೆಡಿ ಮಲುತರಯ ಎನ್ ಎಲ್ ಪಿ ಹದ ಹನ ಒಬತ್ ಅದಮ ಎನ್ ಎಲ್ ಪಿ ಹದ ಹದ ಬಲಾದನ್
3: ಮುಹುದೆನ್ಮ ಕುವನಿನ್ಮ ಗುಡುಗೇನ್ ಎಪಾ ಕೋಮಗಿನಾವತ್ ಅಲ್ಲನವಾ ವಿಕುನನ ನೊಲ್ಲುನ ಸಮಟ ದಂತಿಮಾಯಿ
1: ಸಹಯೋಗಿತ ಅನುಗ್ರಹಯ
4: ಸೋನಾಲಿಕಾ ಟ್ರ್ಯಾಕ್ಟರೇ ದೆನ್ ದಿವೈನಪುರ ಅತಿ ಟಿವಿಎಸ್ ಅಲವಿ ನಿಯೋಜಿತಾನ್ ವೆತಿನ್ ವಟಿನಾ ದೊರತಕಿ ಅಲ್ಮಾರಿಯಕ್ ನೋಮಿಲಿ ಟಿವಿಎಸ್ ಅಗ್ರಿ ಬಿಸ್ನೆಸ್ ವೆತಿನ್ ಸೋನಾಲಿಕಾ ಟ್ರ್ಯಾಕ್ಟರೇ
0: ತ್ರಿಕೋನ ಬಲಯ ಮೊರವೆವ್ ಎತಾ ಬೆದಿವೆವ್ ಪ್ರದೇಶ ಅತಿವೋಗೇಂಡಕೆನ್ ಅಕ್ಕರ್ ದೆಸಿಯಾಕ್ ಪಮಿರ ವಿನಾಶಯಟ ಪತ್ತೊತಿಬೆನವಾ ಪೊಲ್ಲತುಲ್ ವಗಾವನ್ ಕೇಪಿಕಡಮ ಎನ್ ದಡಿ ಹಾನಿಸದು ಅತಿ ಬವಾಯಿ ಪ್ರದೇಶವಾಸೀನ್ ಪವಸಾಂಡೆ ವಗವನ್ ಸದಹ ಜಲೇಸಪೇಡ ವಿಶಾಲ ಪ್ರಮಾಣೆ ವತುರು ಬಟ ಪ್ರಸಕ್ತ ಗಿನ್ನೆನ್ ವಿನಾಶವೀತೆಬೆನವಾ ಜಪಾನೆ ಉಸಮ ಕಂದವನ ಫೂಜಿ ಕದುಮುದುನಟ ಅಸಾನ ಪ್ರದೇಶಕ್ಕೆ ಅವರದು ಹತಕ್ ವಾಯಸತಿ ಸಿಯ ದರುವ ತನಿಖೆದವಾಗಿಯ ಪೇಕುಟ ಎರಡು ಪೊಲೀಸಿಯ ದಡಿವ ಅವವಾದ ಕರೆತಿಬಾವ ವಿದೇಶ ಮಾಧ್ಯ ವಾರ್ತಾ ಕರೆತಿವೆನವಾ ಮೀಟರ್ ದಹಸಕಟ ವೆಡಿಯೂಸಿನ್ ಪೇಟೆ ಸ್ಥಾನಕ್ಕೆ ಅಧಿಕ ಬೀದುಮ ಸಹ ವರ್ಷಾ ಕಾಲಗುಣೆ ಮಧ್ಯೆ ಮೆಮ ಪಿರಿಮ ದರುವ ತನಿವ ಬಂಕಾಕ್ ಮತ ಹಿಂದಿನ ಕಾರ್ಯದುಟು ಪಿರಿಸಾಕ್ ವಿಸೇನ್ ಎಪಿರಿಮದ್ವ ಪೊಲೀಸಿರ ದನು ದಿಮಟಾಯಿ ಪೀವರುಗೆನೆತ್ತೆ ಪೊಲೀಸಿ ಪೆಮಿನಿಯಮೆನ್ ಪಸು ದರುವ ಪವಸಾತಿ ಬೆನ್ನೆ ಸಿಯ ವೆಡಿಮಹ ಸಹೋದರ ಸಹ ತಮ್ಮ ಪಿಯಾ ಸಮಗ ಕಂದತಾರಣೆ ಕಿರಿಯಮಿಟ ಪೆಮಿನಿ ಬವಾಯ್ ಕೆಸೆವೆತ್ ಅತರ ಮಗದೇ ತಮಂಟ್ ಅಧಿಕ ವೇಸ ದರಣು ಪವಾತ್ ಎ ಸಮಗ ಪಿಯಾ ವಿಸೇನ್ ಪೆನಬಿ ಬೋತಲ್ಯಾಕ್ ಸಹ ಕೆಟಿ ಆಹಾರಕ್ ಲಭಾದೆ ಅಯ್ಯಾ ಸಮಗ ಕಂದತಾರಣೇಕರ ಪೆಮಿನ ತೆಗ್ ಮೆಹಸಿಟ್ ನಲಿಸ ತಮಂಟ ದಾನ್ವಾ ಪಿಯಾ ಪಿಟವಗೋಸ್ ಎತಿಬವದ ದರುವ ಪ್ರಕಾಶಕೃತಿ ಬೆನವಾ ಮೆಸ್ಸಿ ಸಿಯ ಕುಡಾ ಪುತ್ರಿಯ ತನಿವ ಎಂ ಸ್ಥಾನೆ ರಂದವಿಯಮೇನ್ ಪಸು ವೆಡಿಮಲ್ ದರುವಾ ಸಮಗ ಕಂದೆ ಇತರಿ ಕೊಡಿಸ್ತಾರಣೆ ಕಿರಿಮಟಾಯಿ ಪಿಯಾ ಪೀವರಗೆನೆತ್ತೆ ಪೊಲೀಸಿ ಪವಸಾಂಡೆ ಬಿಸ್ತಾನೆ ಸಿಟ್ಟ ಕಂದೆ ಇತರಿ ಕೊಡಿಸ್ತಾರಣೆ ಕಿರಿಮ ಸದಹ ಪ್ಯಾಟಕ ಪಮರ ಕಾಲಯ ಗತವನ ಪವಾಯ್ ಎಪಮನ ವೇಲಾವಾಗ್ ದರುವಾ ತನಿವ ಬಲಾಸಿಟಿಯಮೆನ್ ಅಧಿಕಲಿಸ ವೆಹಸಿಟ ಪತ್ ಹಡರಮಿನ್ ಸಿಟ್ಟಾವಸ್ಥಾವೆ ಆಸನ್ನ ಪ್ರದೇಶ ಲಘು ಫಲಕ ಸೇವಕ್ಯಾನ್ ಪಿರಿಸಕಟ ದರುವಾ ಹಂವಿಯಮೆನ್ ಪಸು ಎಪಿಲ್ ಬದವ ಪೊಲೀಸಿರ ದನು ದೀಮಟಾಯಿ ಪೀವರಗೆನೆತ್ತೆ ಈ ಅನುವ ಪೊಲೀಸಿಯ ಪೆಮಿನ ದರುವಾಟ ಆರಕ್ಷಾವ ಲಭಾದೀತೆ ಬೆನವಾ ದರುವಾಗೆ ಪಿಯಾ ನವತ ಪೆಮಿನಿಯಮೆನ್ ಪಸು ಪೊಲೀಸಿಯ ವಿಸಿನ್ ಅಹುಟ ದಡಿಲಿಸ ದೋಷಾರೋಪಣೆ ಕರದಿ ಬವ ಜಪಾನ ಮಾಧ್ಯ ವಾರ್ತಾ ಕಲ ಏದಿ ತಮ್ಮ ಅಪರೀಕ್ಷಾ ಕಾರ್ಯಕ್ರಮ ಕಲಾಪ ಪಿಲ್ವದ ಓಹು ಸಮವ ಐದು ಸಿಟಿ ಬವಾಯಿ ಸಂಧಾನ್ ವಾನೆ ಮೇಲಿಗೆ ಲಖಂಡ ಪ್ರಯೋಗದಿ ಪಾಸ್ ವರದಿಕಟ
5: ಸ್ವಾಧೀನ ಪುವತ್ ಎಸನಿನ್ ಒಬೆ ಜಂಗಮ ದುರಕಥನೆಟ ಕೆನ್ವಾ ಗೆನೀಮಟ ITN ನ್ಯೂಸ್ ಅಲರ್ಟ್ಸ್ ಸಿಂಹಲ ಸೇವಾವ ಸಕ್ರಿಯ ಕರಗಾನ್
6: ಮೊಬಿಟೆಲ್ ನಾಮ್ ಆರ್ಜೆ ಹಿಸ್ತರಕ್ ITN ಎಸ್ ಲೆಸ್ ಟೈಪ್ ಕರ 22 99 SMS ಕರನ್ನ

ಜಾತಿ ಯಶೋರಾವಿಯ ಆಚಾರ್ಯ ನಂದಾ ಮಾಲಿನಿಯನೇ ಒಬ್ಬ ನಿವನಿ ನಿವೆನ್ನಟ ಶುಭಕಾಮನಾ.

ಜಾತಿ ಯಶೂರಾವಿಯ ಆಚಾರ್ಯ ನಂದಾ ಮಾಲಿನಿಯನಿ ಉಪಟ ನಿವನಿ ನಿವೆನ್ನಟ ಸುಭಗವನ್.

ಜಾತಿ ಯಶೋರಾವಿಯ ಆಚಾರ್ಯ ನಂದಾ ಮಾಲಿನಿಯನಿ ಒಬ್ಬ ನಿವನಿ ನಿವೆನ್ನಟ ಶುಭಕಮನ್.

0: ಕೇಳಿದ್ದೇನೆ. ಆದರೆ ಬೆದಾಗನ್ನ ಓನೆಮನ ಸತೆಯ ದಿನ ದವಾಲ್ ಏಕೆ ಹತರ ಬೆದಗ.
1: Overtime beats with jam.

ಜಾತಿ ಯಶೋರಾವಿಯ ಆಚಾರ್ಯ ನಂದಾ ಮಾಲಿನಿಯನಿ ಒಬ್ಬ ನಿವನಿ ನಿವೆನ್ನಟ ಶುಭಗವನ್.

ಜಾತಿ ಯಶೋರಾವಿಯ ಆಚಾರ್ಯ ನಂದಾ ಮಾಲಿನಿಯನಿ ಒಬ್ಬ ನಿವನಿನ್ ನಿವೆನ್ನಟ ಸುಭಗಮನ್.

ಜಾತಿ ಯಶೋರಾವಿಯ ಆಚಾರ್ಯ ನಂದಾ ಮಾಲಿನಿಯನೇ ಒಬ್ಬ ನಿವನಿ ನಿವೆನ್ನಟ ಶುಭಕಮ.

ಜಾತಿ ಯಶೋರಾವಿಯ ಆಚಾರ್ಯ ನಂದಾ ಮಾಲಿನಿಯನಿ ಒಬ್ಬ ನಿವೆನ್ನಟ ಶುಭಕಮನ್.

ರಾತ್ರಿ ಹತಾಯಿ ವಿನಾಡಿ ಹತರಾಯಿ ವಿಲಾವ ಆದರಣೀಯ ಜ್ಯೋತಿಗೆ ಆದರೆ ಯೊನ್ಹುಮ ಯೊನ್ನ ಸುಬ್ರದು ಆದರೆ ಸುಬ್ರದು ಲೆಂಗತ ಕೊಮೆಂಗಿನ ವಿತ್ತೀನ ದಿನ ಅಪಿಟ ರಾತ್ರಿ ನಮಯ ವಿನಕ ಮೇ ಆದರೆ ಬಿದಾಗನ್ನ ಪುಳುವಂ ಕೋಮದಿವಿನ್ ಜೀವಿತೆ ಹರಿಡಮ ಸತಿಯಗಡ ಪಸ್ತನಿರಿ ಮೇ ಆದರೆ ಬಿದಾಗನ್ನ ಅವಿಲ್ಲದಿನ್ ಆದರಣೀಯ ಜ್ಯೋತಿವನಂ ಒಬೇ ಹದವತೆ ಕೊನಕ ನೆಮೇ ನೀರು ಅದು ಪತ್ಲೇಮ ತಮಾಯಿರಂದಿಲ್ಲ ಇನ್ನೇ ಆದರೆ ಜೀವಿತೆ ಹರಿಯಟ ಪುದುಮಾಕಾರ ಇಲ್ಲ ಹಿಮಾ ನಿರಂತರ ಇಂಕೇನೋ ಸಮಹಾರ ವಿಲಾವಟ ಅಪಿ ಜೀವಿತೆ ಅಪಿ ಸತ್ತುಟುವಿನ ಅವಸ್ಥಾವಲ್ವಲ ದುಃಖಿನ ಅವಸ್ಥಾವಲ್ವಲ ಇದರಕ್ಕೆ ಅಪಿಟ ಹದವತ್ರ ದೇನ ಹೆಂಗಿ ಮೇಕ ಅಪಿ ಓಣಮ ಅವಸ್ಥಾವಾಗ ಆದರಣೀಯ ಜ್ಯೋತಿಗೆ ಗೀತೆಯ ಕಪಿ ಹಣವನೇನೆ ಹೇಮ ಹನ್ನೆ ಏ ಹದವತರ ದೆನೇನ ಹದವತರ ಕೇ ಗಹಲ ಕಿಯನ್ನ ಪುಲುವಂ ಬ್ಯಾರಿ ಓಣಮ ಹೆಂಗೀಮಕ ರಸಯ ಯಾವಾಗೆ ದುಃಖ ಆದರಣೀಯ ಜ್ಯೋತಿಗೆ ಹಣಿನ್ ಗೇನು ಗೀತಗಳ ಕಿವಿಚ್ಚಿಂದ ಅಪಿ ತನಿಯುನ ವಿಲಾವಕ ಆದರಣೀಯ ಜ್ಯೋತಿಗೆ ಗೀತೆಯಕ್ಕ ಎನ್ನ ಗೀತೆಯಕ್ಕ ಅಹನ್ನ ಹಿತ ನಿಮೆನ ತೆನಕಟ ಅನಿವಾರ್ಯನ್ ಮೇವಿ ಏ ಆದರೇಟ ಅಪಿ ಜೀವಮಾನ ಆದರೆ ಕೀಲಕಿಯನ್ನೇ ಆದರಣೀಯ ಜ್ಯೋತಿಗೆ ಆದರೆ ಅದಟಾತ್ ಜ್ಯೋತಿ ನೆತಿಯುನಾತ್ ಏ ತನಿಕಮ ಏ ಪಾಲುವ ನುದೆನಿನ ಆದರೆ ಅಖಿಂದಾಯ್ ಇತಿನ್ ಏ ಜೀವಮಾನ ಆದರೆ ಮೇ ಪೈದಿಕ ಪುರಾವಡಮ ಆದರೆ ಮಿದಿನ್ನೋಣ ಇದನ್ನ ಕಥಾಕರನ್ನ ಬಿಡು ಬಿಂದು ಐಕೈ ಕೈ ದಿಕಾಯ್ ಹತ್ಸಿ ಹೆತ್ತಬಾಯ್ ಹತ್ಸಿ ಹೆತ್ತಹಾಯ ಬಿಂದು ಐಕೈ ಕೈ ದಿಕಾಯ್ ಅಯ್ಯ ಹತ್ಸಿ ಹೆತ್ತಬಾಯ್ ದೆಸಿ ಅಸೂಪಾಪೆ ಸುಪ್ರದು ದುರ್ಗತನಾಂಕ ದಿಕಂ ವಿರುತ್ತ ರಾತ್ರಿ ನಮ್ಮ ಏವನಕ ಇವಾಗ ನಮ್ಮ ಇದೀವಿ ಒನ್ ವಾಟ್ಸಪ್ ಗೆ ಮೆಸೇಜ್ ಕತ್ತೀಯ ನಮ್ಮ ದಕ್ಕರನ್ನ ಬಾದ್ರ ನೀ ಜ್ಯೋತಿ ವೇನು ಇದ್ದೀನಿ ಕ್ರಿಯೇಟಿವ್ ಇದರ ಮೆಸೇಜ್ ಕಾಕೇವನ್ನ ಬಿಂದು ಹೇತಾಯ್ ಬಿಂದು ಐ ತುನ ಯಾನು ತುನ ಐ ಬಹಾಯ ಅನು ತುನ ಐ ಹತಾಪಿ ಸುಪ್ರದು ವಾಟ್ಸಪ್ ಅಂಕೇದಿ ಒನ್ನ ಮದಕಾಯ್ ನೀದ ಬಿಂದು ಹೇತಾಯ್ ಬಿಂದು ಐ ತುನ ಐ ಅನು ತುನ ಐ ಬಹಾಯ ಅನು ತುನ ಐ ಹತ ಇದೀನ್ ಹರಿಟ ಮತ ಪೇದಿ ಕತ್ತೀನೋ ಮೇ ಆದರಿ ಬಿದಾಗಮು ಮೇ ಆದರಿ ಆದರಣೀಯ ಜ್ಯೋತಿಗೆ

0: ಉತ್ಕರ್ಷೆಯ
1: ಆದರಣೀಯ ಆದರಣೀಯ ಜ್ಯೋತಿ ಜ್ಯೋತಿ.
2: ಆದರಣೀಯ ಜ್ಯೋತಿಗೆ ಉನಹುಮೇ ಇನ್ನ ಬೆಲಾವೆ ರಾತ್ರಿ ಹತಾಯಿ ವಿನಾಡಿ ವಿಸಿ ಹತಾಯಿ ಇದಿ ಒನ್ನ ಅಪಿ ಅನದನ್ ರದಾವಡಿನ ಪೆತ್ರ ಐಬುವನ್ ಐಬುವನ್ ಗಮಿನಿಯವಟ ಮಾವ ಎಹಿನವದೆ ಕೌನತ ಗಮಿನಿಯ ವಿಲಾವೆ ಅಭಿತ್ತಿಕ್ಕ ನೇವಗೆ ಗಿರದಮ ಹಿತಿನ್ನೆ ಹರಿ ಕೌನತ್ ತಾವ ವಿಲಾವತಿ ಏನೋ ಅಪಿಟ ಕಥಾ ಕರನ್ ಬಿಂದುವಾಯ ಏಕೈ ಕೈ ದಿಕಾಯ ಹತ್ಸಿ ಹತ್ತಬಾಯ ಹತ್ಸಿ ಹಟಾಯ ಬಿಂದುವಾಯ ಏಕೈ ಕೈ ದಿಕಾಯ ಹತ್ಸಿ ಹತ್ತಬಾಯ ದಿಸಿ ಅಸೂಪ ದುರ್ಗತನಾಂಕ ದಿಕ್ಕಮ ರಾತ್ರಿ ನಮಯ ವಿನಕಾಂ ವಿವೃತಾಯ ದಿಂಗ್ ಅಪಿ ಇಕ್ಮನಡ ಮ್ಯಾಮು ವಾಟ್ಸಪ್ ಚಟ್ಟೆಗೆ ಪೆತ್ತರೆ ತಾಮ ಮೆಸೇಜ್ ಗಕ್ ಕೇಪುನೆದಿ ಆಲುವಂಡ ತಮ ಮೇ ಕಿಯಾನೆ ಬಿಂದು ಹತೈ ಬಿಂದು ಐ ತುನೈ ಅನು ತುನೈ ಪಹೈ ಅನು ತುನೈ ಹತರೆ ದಿಂಗ್ ಒನ್ನ ಕ್ರಿಯೇಟಿವ್ ವಿದರೆ ಮೆಸೇಜ್ ಗಕ್ ಕೇವನ್ನು ಆದರಣೀಯ ಜ್ಯೋತಿರ ತಿನ ಆದರೇ ಹಿಂದಮ ದರಣೀಗಲ ಪೆತ್ತರೆ ತಮ ಯನ್ನ ಹದನ್ನೇ දිසිනි ලාභකඩෙන් තමයි මේ මැසේජ් එක වල තියෙන තින් ඔන්න කඩේ වැඩ කරන අයයි මේලා ජෝති රාත්‍රිය අහන අයව ආදරෙන් එකතු කරගෙන කඩේ ඉන්න අයත් එක්ක සද්දරම ආදරණීය ජෝතිගේ ලස්සන ගීතයක් අහමු කියලා තමයි ඔන්න මැසේජ් එකේ තියෙන තින් ඔන්න ආදරෙන් මේ වෙලාවේ හැමෝම එකතු කරගමු ආදරණීය ජෝති වෙනුවෙන් හිමාල් මල්ලි සුබ රාත්‍රියක් අපි ජෝති රාත්‍රිය හැමදාම අහනවා හැම ඉරිදම වෙන්න තිනේ හාරයි ಮೆಸೇಜ್ ಇವನ್ನೇ ಕೊಟಿಯಾ ಕುಮುರೆ ನಿಲ್ಮಿನಿ ಕುಮಾರಿ ಅವನ ಮಹತ್ಯ ಜಯಲಾತೆ ಹಾಗೆ ದುವ ಪಿಯೋಮಿ ಪುತಾಲ ಕಾಂಚನ ಸಹ ಕಾಂಚನವಿನ ದಿನ ಹಾರೆ ಕಾಂಚನ ಸಹ ಅಸಂಕ ಆದರೆ ಇಕತುಕರಗಾನೆ ಚೂಟಿ ದಾಗೆ ಅಕೇನ್ ಆದಿ ಒನ್ನ ಅಕೇನ್ ತಪ್ಪಿ ಆದರೆ ಇಕತುಕರಗಾನ ಆದರಣೀಯ ಜ್ಯೋತಿ ವೆನುವೆನಿ ಈಲಂಗ ಲಸ್ಸನ ಗೀತರೆ ಅಭಿ ಅಕೇನ್ಗೆ ಪೌಳಿಯ ಆದರೆ ಇಕತುಕರಗಿನ ಅನ್ನ ಹದನ್ನೇ ರತ್ನಪುರೇ ಪೆತ್ತಟ ದಿಗುಕಲ್ ದಿನೇ ಬಾಲ ಕಂಡ සමදා දිදුලන්න ලක්කන කාර්ය මණ්ඩලයේ තෙරුවන් සරණයි. ඇයනවනම් හිත හඬන තරම් ජෝති අපාතර නැති ශෝකය මුළු ලොවක් හඬයි ජෝති නමින්. සෑම ඉරිදම රාත්‍රී 7ට මේ මතකයේ අපට සිහිගන්වන ජෝති රාත්‍රියේ දිගු කල් දිනේවා. සුබ ජෝති රාත්‍රියක් වේවා කියලා තමයි අපි රත්නපුරෙන් තමරා කුමාරි හමි කියලා ඉවර තින ඉතින් හදවතට නැගෙන අව්‍යාජ අදහස් හැංගීම් මේ විදිහට වෙනට බොහොම ස්තුතියි. ඒක තමයි ආදරණීය ජෝතිට තියෙන ආදරේ නේද? ಸುಭಜ್ಯೋತಿ ರಾತ್ರಿಯ ಕ್ವೇವಾ ಹಿಮಾಲ್ ಅಲಹೆನಗ ಅಮರಸಿಂಗರ ಟೇಲರ್ಸ್ಗೆ ತಮ್ಮ ಮೆಸೇಜ್ಗೆ ಒಂದು ನಯನ ದಮಯಂತಿ ದಿಂಗ್ ಒನ್ನ ನಯನ ದಮಯಂತಿಗೆ ಮೆಸೇಜ್ಗೆ ತಾಯಿ ಮೇ ವಿದ್ರಿಗೆ ಅನ್ನ ಜ್ಯೋತಿ ರಾತ್ರಿ ಅಪಿ ಅಹನ ಗವಂ ಇನ್ನ ಸದ್ಯ ನಮಿ ದಿಂಗ್ ಒನ್ನ ಅದೇ ಕದು ಕಟ್ಟ ಗಾನಲು ಪೌಲಿ ಸಿಯರು ದಿನಾಮ ಇವಾಗೆ ಮಹತ್ಯ ಸರದ ಜಯಸೂರಿ ಇವಾಗೆ ಪುತ ಚಾನಕ ಚಾನಕ ನೇದ ಚಾನಕ ನುವನ್ ಇವಾಗೆ ಮದು ಜಯನಿ ಅಮ್ಮಗೆ ಉಪಂದಿನಿ ವಿಸಿವೇನಿ ದರೇ ತೀದಿ ಗುಣ ಇದೀಂಗ್ ಒನ್ನ ಅಮ್ಮಟತ್ ಅಸೂವಾಕ್ ಲಭುವ ಅಭಿ ಏನ ಜ್ಯೋತಿ ರಾತ್ರಿಂಗ್ ಜ್ಯೋತಿಮತ್ ಸುಭ ಉಪಂದಿನಿ ಅಕ್ಕೆ ವಕೀಲ ಆದರಿಂದ ಪ್ರಾರ್ಥನಾ ಕರಮು ಅಮ್ಮಗೆ ನಮ ಸೀಲವತಿ ಒನ್ನ ಅಮ್ಮಗೆ ನಮ ತಪಿ ಕಿವ್ವನೇ ಹರಿ ಇದೇ ಲಕ್ಕಣ ಕಾರ್ಯ ಮಂಡಲತ್ ಮೇಲ ಜ್ಯೋತಿ ರಾತ್ರಿ ಹಂಗಿನ ಆದರಿಂಗ್ ಇಕತು ಕರಗಮು ಈಲಂಗ ಲಸ್ಸನ ಗೀತೆ ರೇಮ ತಮ ಕೇರ ತಿನ್ನ ಒನ್ನ ಪಿತಿಂಗ್ ಯಾರುಡಿಗ ಆದರಿಂಗ್ ಇಕತು ಕರಗನ್ನ ಆದರಣೀಯ ಜ್ಯೋತಿ ವೆನು ಈಲಂಗ ಗೀತೆ ರೇ ಯವಗಿಮ ತಮ ಇದೀಂಗ್ ಒನ್ನ ಅಪಿಟ ತವತ್ ಉಪಂದಿನ ಸುಭಪ್ಯಾತುಮತ್ ತೀರ ಅಗೋಸ್ತು ವಿಸಿವೇನ ತಮಾಯಿ ಈ ಉಪಂದಿನ ತಿಯನ್ನೆ ತಿವಿದ ತಿಯನ್ನೆ ಉಪಂದಿನ ಸೆಮರುವೆ ಕೊಲ್ಲುಪಿಟಿಯನ್ ಶಾಮಾ ಗುಣರತ್ನ ಇದೀಂಗ್ ಒನ್ನ ಶಾಮಾ ಕಡೆ ವಿಸ್ಕಲ್ಲ ಹೇಳ್ತಿರ ಮೆಸೇಜ್ಗೆ ಮಾಲಿಕಾ ಯುಳಿನಗೆ ವಕೀಮ ಪನಾ ಕಡು ಇರುವನ್ ಆದರೆ ಹಿಂಗೆ ತುಕರಗನ್ನ ಕೀಲ ಇಲ್ಲಂಗ ಗೀತೇರೆ ಇದೀಂಗ್ ಒನ್ನ ಏಕಾತ್ಮ ತಕ್ಕರ್ಲ ಅಪಿ ಶಾಮಾ ಕಡ ಜ್ಯೋತಿಮತ್ ಸುಭ ಉಪಂದಿನ ಯಾಕೆ ಆದರೆ ಪ್ರಾರ್ಥನಾ ಕನ್ನ ಆದರಣೀಯ ಜ್ಯೋತಿ ವೇನುವೆನಿದೀಂಗ್ ತಾವ ಮೆಸೇಜ್ಗೆ ಕೇವನತಿ ಯಾರುವಂಟ ಮೇಕೆನ್ ಬಿಂದು ಹೇತ ಬಿಂದು ಐತು ನಾಯ್ ಅನು ತುನಾಯ್ ಬಾಯ್ ಅನು ತುನಾಯ್ ಹತ ಆದರೆ ಇವನ್ನ ಮೇ ಆದರೆ ಆದರಣೀಯ ಜ್ಯೋತಿಗೆ